ಗಂಡನ್ ಕರಡಿಗ ಕಟಿಯ ಟೊಬಟಿಯ ಟೊಮನ್ ಗಂಡನ್ ಕರಡಿಗ ಕಟಿಯ ಟೊಬಟಿಯ ಟೊಮನ್ ಗಂಡನ್ ಕರಡಿಗ ಕಟಿಯ ಟೊಬಟಿಯ ಟೊಮನ್.